0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬರುವುದೆಲ್ಲವೂ ಬಂದು ತೀರಿ ಹೋಗಲಿ, ಚಂದನಬಾಲ ಅವರ ದನಿಯಲ್ಲಿದೆ ಶ್ರೀರಾಮದಾಸರ ರಚನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಬರುವುದೆಲ್ಲವೂ ಬಂದು ತೀರಿ ಹೋಗಲಿ, ರಿಟನ್ ಬೈ ಶ್ರೀರಾಮದಾಸ, ಸಂಗ್ ಬೈ ಚಂದನಬಾಲಾ.

ಮಾಲತಿ ಶರ್ಮಾ ಅವರ ದನಿಯಲ್ಲಿ ಕೇಳಿ ಬಸವಣ್ಣನ ವಚನ ಹೊಲೆಯೊಳಗೆ ಹುಟ್ಟಿ ಕುಲವನರಸುವೆ. ಮಾಲತಿ ಶರ್ಮಾ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಬಸವಣ್ಣ. ಹೊಲೆಯೊಳಗೆ ಹುಟ್ಟಿ ಕುಲವನರಸುವೆ.

ಮಯೂರೈ ಶಿವಶರಣರು ಹೇಳಲಂಚಿಕೆ ಆವುದು ಕನಕದಾಸರ ರಚನೆ ತನಿಯಾಗಿದ್ದಾರೆ ಎಸ್ ಶಂಕರ್ ಕೇಳಿರೈ ಶಿವಶರಣರು ಹೇಳಲಂಚಿಕೆ ಆವುದು ರೈಟನ್ ಬೈ ಕನಕದಾಸ ಸಂಗ್ ಬೈ ಎಸ್ ಶಂಕರ್

ರೇಣುಕಾ ನಾಕೋಡ್ ಮತ್ತು ದಿವ್ಯಾ ಸಂಪತ್ ಅವರ ಕಂಠದಲ್ಲಿ ಕೇಳಿ ಷಣ್ಮುಖ ಸ್ವಾಮಿಯವರು ಬರೆದ ಭಕ್ತನ ನಡೆಶುದ್ಧ ಭಕ್ತನ ನುಡಿಶುದ್ಧ. ರೇಣುಕಾ ನಾಕೋಡ್ ಅಂಡ್ ದಿವ್ಯಾ ಸಂಪತ್ ಪ್ರೆಸೆಂಟಿಂಗ್ ಭಕ್ತನ ನಡೆಶುದ್ಧ ಭಕ್ತನ ನುಡಿಶುದ್ಧ, ರಿಟನ್ ಬೈ ಷಣ್ಮುಖ ಸ್ವಾಮಿ.

ಶ್ರೀರಾಮ ಶ್ರೀರಾಮ ಶ್ರೀರಾಮ ಎನ್ನುತ್ತನೋ ರಚನೆ ಕೈವಾರ ನಾರಾಯಣಪ್ಪ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು. ಶ್ರೀರಾಮ ಶ್ರೀರಾಮ ಶ್ರೀರಾಮ ಏನುತ್ತನೋ ರಿಟನ್ ಬೈ ಕೈವಾರ ನಾರಾಯಣಪ್ಪ, ಸಂಗ್ ಬೈ ಎಚ್ ಕೆ ನಾರಾಯಣ ಅಂಡ್ ಪಾರ್ಟಿ.

ರೋಹಿಣಿ ದೇಶಪಾಂಡೆಯವರ ದನಿಯಲ್ಲಿ ಅಕ್ಕ ಮಹಾದೇವಿ ವಿರಚಿತ ವಚನ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇನಮೋ. ರೋಹಿಣಿ ದೇಶಪಾಂಡೆ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕ ಮಹಾದೇವಿ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇನಮೋ.

ಅಲ್ಲಿ ನೋಡಲು ರಾಮ. ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ, ರಚನೆ ಪುರಂದರದಾಸರು. ಅಲ್ಲಿ ನೋಡಲು ರಾಮ ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ಎಸ್ ಶಂಕರವರ ದನಿಯಲ್ಲಿ ಈಗ ವ್ಯಾಸರಾಯರ ರಚನೆ ಕಾಣದೆ ನಿಲ್ಲಲಾರೆ ಗಮನೀಯ ಮೂರುತಿಯ. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಕಾಣದೆ ನಿಲ್ಲಲಾರೆ ಗಮನೀಯ ಮೂರುತಿಯ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of All India Radio Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶಾಂತಾ ನರಸಿಂಹನ್, ಭಾಗವಹಿಸುತ್ತಾರೆ ವೀಣಾ ಮೋಹನ್.
1: ನಮಸ್ಕಾರ.
2: ನಮಸ್ಕಾರ ಅಮ್ಮ. ಎಲ್ಲಿವರೆಗೂ ಆಯ್ತು ಇದು ಕೀರ್ತನೆ?
1: ಪಂಕಜಲೋಚನ ಸ್ವಾತಿ ತಿರುನಾಳ್ ಮಹಾರಾಜರು ಮಿಶ್ರ ಛಾಪು ತಾಳದಲ್ಲಿರೋ ಕೃತಿ.
2: ಇದು ಚರಣ
1: ಚರಣ
2: ಹಾಡ್ತೀರಂತ. ಇದರ ಅನುಪಲ್ಲಿ ಪಲ್ಲವಿ ಅನುಪಲ್ಲವಿ ಬಂದಿದೆ ಅಲ್ಲ, ಅರ್ಥ ಆಗಿದೆ?
1: ಅರ್ಥ ಆಗಿದೆ.
2: ಈಗ ಚರಣನ ಒಂದ್ಸಲ ಹಾಡ್ಬಿಟ್ಟು
1: ಆಯ್ತು.

0: ಚೆನ್ನಾಗಿ ಅಭ್ಯಾಸ ಮಾಡಿ. ಇದಕ್ಕೆ ಸ್ವಲ್ಪ ರಾಗ ಸ್ವರ ನೆರವಲು ಮಾಡ್ಬೋದು ವೃಂದಾವನ ಅಂತ ಗಾನದಿಂದ.
1: ಆಯಿತು,
0: ಸ್ವಲ್ಪ ರಾಗನ ಇಲ್ಲಿ ಕೆಳಗಡೆಯಿಂದಲೇ ಹೇಳ್ಕೊಡೋದು. ಇಲ್ಲಿ ಶುರುವಾಗದೆ ಗಾಂಧಾರ್ಜಿಂದ ಶುರುವಾಗುತ್ತೆ.

ಚೆನ್ನಾಗಿ ನಿಮ್ಮ ನುಡುಕಾರದಲ್ಲಿ ಚೆನ್ನಾಗಿ ತೋರಿಸ್ಬೋದು. ಇದು ವೃಂದಾವನ ಅಂತ ಅಲ್ಲಿಗೆ ಎರಡಕ್ಷರ ಬಿಟ್ಟು ನೆರವಲ್ ಮಾಡ್ಬೋದು.

0: करे सारे दरे सादे रे सनी दो प गा मा प दरे वृंदा वनांता कृत चनागी अभ्यास माडि ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಹಾಡಬೇಕು ಇದನ್ನ
1: ಖಂಡಿತ ಮಾಡಿ
0: ಚೆನ್ನಾಗಿ
1: ಅಭ್ಯಾಸ ಮಾಡಿ ಧನ್ಯವಾದ
2: ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮ ಪ್ರಸಾರವಾಯಿತು ನಡೆಸಿಕೊಟ್ಟವರು ಶಾಂತಾ ನರಸಿಂಹನ್ ಭಾಗವಹಿಸಿದ್ದವರು ವೀಣಾ ಮೋಹನ್ ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ

0: ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಿಸ್ವಜಿತ್ ರಾಜ್ ಚೌಧರಿ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಭೀಮ್ ಪಲಾಸ್. ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಿಸ್ವಜಿತ್ ರಾಯ್ ಚೌಧರಿ ಅವರಿಂದ ಸರೋದ್ ವಾದನ ಕೇಳಿದಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಗೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯಲಿನ್ ವಾದ, ರಾಗ್ ಮಿಯಾ ಕಿ ಮಲ್ಹಾರ್.
1: You are listening to Sarod recital by Pandit Biswajit Roy Chowdhury. He was accompanied on tabla by Pandit Raghunath Nakor. Continuing the concert, now listen to violin recital by Pandit V.G. Jog, Rag Mia Ki Malhar.

0: ಇದುವರೆಗೆ ಪಂಡಿತ್ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ನಾಗ್ ಬಿಆರ್ ಅವರಿಂದ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಾರೆ ವಿದ್ವಾನ್ ಮೈಸೂರು ಆರ್ ದಯಾಕರ್. ಮೃದಂಗ ನುಡಿಸುವವರು ಅನಿರುದ್ಧ ಎಸ್ ಭಟ್. ಮಾರ್ಚಿಂಗ್ ಲಕ್ಷ್ಮೀ ನಾರಾಯಣ ಜಿ. ಕಾರ್ಯಕ್ರಮದ ಆರಂಭದಲ್ಲಿ ವರ್ಣ ಮಂದಾರಿ ರಾಗ ಆದಿತಾಳದಲ್ಲಿ ವನಜಾಕ್ಷ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ಇನ್ ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹೀ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆಂಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್ ಆಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀ ನಾರಾಯಣ ಜಿ. ಇನ್ ದ ಬಿಗಿನಿಂಗ್ ಸಂಜಯ್ ನಾಗ್ ಬಿಆರ್ ಪ್ರೆಸೆಂಟ್ಸ್ ಅ ವರ್ಣ ವನಜಾಕ್ಷ. ದಿಸ್ ಇಸ್ ಸೆಟ್ ಟು ಮಂದಾರಿ ರಾಗ ಆಂಡ್ ಆದಿತಾಳ.

ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಸಂಗೀತ ಜ್ಞಾನಮು ಭಕ್ತಿ ವಿನ ಧನ್ಯಾಸಿರಾಗ ಆದಿತಾಳ. ಇದು ತ್ಯಾಗರಾಜರ ರಚನೆ. ನೌ ವಿ ವಿಲ್ ಲಿಸನ್ ಟು ಸಂಗೀತ ಜ್ಞಾನಮು. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಶ್ರೀ ತ್ಯಾಗರಾಜ ಇನ್ ಧನ್ಯಾಸಿರಾಗ ಸೆಟ್ ಟು ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಸಾಕೇತ ನಿಕೇತನ ಬೇಗಡೆ ರಾಗ ರೂಪಕ ತಾಳದಲ್ಲಿ ಇದು ತ್ಯಾಗರಾಜರ ಕೃತಿ. ನೌ ಪ್ರೆಸೆಂಟ್ಸ್ ಸಾಕೇತ ನಿಕೇತನ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬೇಗಡೆ ರಾಗ ಸೆಟ್ ಟು ರೂಪಕ ತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಂಜಯ್ ನಾಗ್ ಬಿಆರ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್ ಹಾಗೂ ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಸಂಜಯ್ ನಾಗ್ ಬಿಆರ್. ಹೀ ವಾಸ್ ಅಕಂಪನೀಡ್ ಆನ್ ದ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್ ಆಂಡ್ ಆನ್ ದ ಮೋರ್ಸಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೀಗ ಪ್ರಾರಂಭದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಶೇಷಗಿರಿರಾವ್ ಅವರ ಒಂದು ರಚನೆ ಭೈರವಿರಾಗದಲ್ಲಿದೆ. ದಿಸ್ ಇಸ್ ಆಕಾಶವಾಣಿ ಇನ್ ದಿಸ್ ಪ್ರೋಗ್ರಾಮ್ ಇನ್ ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ನೌ ಲೆಟ್ ಅಸ್ ಲಿಸನ್ ಟು ಎ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಭೈರವಿರಾಗ ಕಂಪೋಸ್ಡ್ ಬೈ ಶೇಷಗಿರಿ ರಾವ್.

ಗರುಡ ಗಮನ ನಾಗಸ್ವರಾಳಿ ರಾಗ ರೂಪಕ ತಾಳದಲ್ಲಿ ಕೇಳಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆಯನ್ನ ಗರುಡ ಗಮನ ಲಿಸನ್ ಟು ಎ ಕೃತಿ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ರೂಪಕ್ ತಾಳ್ ನಾಗಸ್ವರಾಳಿ ರಾಗ

ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆಯ ಬಳಿಕ ಇದೀಗ ಮಯೂರಂ ವಿಶ್ವನಾಥ ಶಾಸ್ತ್ರಿಯವರ ರಚನೆ ಕಮಾಚರಾಗ ತಿಶ್ರನಡೆ ಆದಿತಾಳದಲ್ಲಿದೆ. ಜಯತಿ ಜಯತಿ ಭಾರತ ಮಾತಾ. ನೌ ವಿ ವಿಲ್ ಲಿಸನ್ ಟು ಜಯತಿ ಜಯತಿ ಭಾರತ ಮಾತಾ ಕಮಾಚರಾಗ ತಿಶ್ರನಡೆ ಆದಿತಾಳ್ ಎ ಕಾಂಪೋಸಿಷನ್ ಆಫ್ ಮಯೂರಂ ವಿಶ್ವನಾಥ ಶಾಸ್ತ್ರಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸುತ್ತಿರುವಿರಿ. ಸ್ವಾತಿ ತಿರುನಾಳರ ರಚನೆ ಇದೀಗ ಮೋಹನಮಯಿ. ಯದುಕುಲ ಕಾಂಬೋಜಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ವೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಕಂಟಿನ್ಯೂಯಿಂಗ್ ಇನ್ ದಿ ಕಾನ್ಸರ್ಟ್, ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಇನ್ ಯದುಕುಲ ಕಾಂಬೋಜಿ ರಾಗ ಮಿಶ್ರ ಛಾಪುತಾಳ. ಸ್ವಾತಿ ತಿರುನಾಳ್ ಕೃತಿ ಮೋಹನಮಯಿ.

ಅಭೋಗಿ ರಾಗ ರೂಪಕ ತಾಳದಲ್ಲಿ ಇನ್ನೀಗ ಕೇಳೋಣ. ಸಭಾಪತಿಕೋ ಗೋಪಾಲಕೃಷ್ಣ ಭಾರತಿಯವರ ರಚನೆ ಇದು. ಸಭಾಪತಿಕೋ, ದಿಸ್ ಇಸ್ ಎ ಕಾಂಪೋಸಿಷನ್ ಆಫ್ ಗೋಪಾಲಕೃಷ್ಣ ಭಾರತಿ. ಸೆಟ್ಟು ಅಭೋಗಿ ರಾಗ ರೂಪಕ ತಾಳ.

ಶ್ಯಾಮಶಾಸ್ತ್ರಿಗಳ ರಚನೆ ಇನ್ನೀಗ ಸಾವೇರಿ ರಾಗ ರೂಪಕತಾಳದಲ್ಲಿದೆ. ಶಂಕರಿ ಶಂಕುರು. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ವಿ ವಿಲ್ ಲಿಸನ್ ಟು ಶಂಕರಿ ಶಂಕುರು ಸಾವೇರಿ ರಾಗ ರೂಪಕತಾಳ. ದಿಸ್ ಈಸ್ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯರಿಂದ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್
0: ಆಕಾಶವಾಣಿ ಬೆಂಗಳೂರು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುವಿರಿ. ರಾಗ್ ಮಿಯಾ ಕಿ ಮಲ್ಹಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ್ ನಾಮ ತೇರು, ಧೃತ್ತೀನ್ ತಾಲ್ ಉಮಂಡ್ ಗುಮಂಡ್ ಘನ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ರಾಗ್ ಮಿಯಾ ಕಿ ಮಲ್ಹಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ ನಾಮ ತೇರೋ, ಧೃತ್ತೀನ್ ತಾಲ್ ಉಮಂಡ ಘುಮಂಡ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಯಾ ಕಿ ತೋಡಿ, ಖಲ್ ವಿಲಂಬಿತ್ ಏಕ್ತಾಲ್ ಅಬು ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. He is accompanied on tabla by Sri Suraj Purandhare and violin by Sri Shankar Kabadi. Continuing the concert, now listen to Raag Miya Ki Todi, Khyal Vilambit Ektaal, Abba More Ram, Dhrit Ektaal, Kutubuddina Kutubalama.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳಿದಿರಿ. ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. This program was contributed by Akashavani Dharwad.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಬಿಎನ್ ಸುರೇಶ್ ಅವರಿಂದ ಕೊಳಲು ವಾದನ, ವೈಲಿನ್ ಸಹಕಾರ ಎಆರ್ ಕೃಷ್ಣಮೂರ್ತಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಮೊದಲಿಗೆ ತ್ಯಾಗರಾಜರ ರಚನೆ ನಾಟರಾಗ ಆದಿತಾಳದಲ್ಲಿದೆ ಜಗದಾನಂದ ಕಾರಕ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸ್ ಪ್ರೋಗ್ರಾಂ. In today's program, we bring you flute recital by B.N. Suresh. Accompanists are on the violin A.R. Krishnamurthy, on the mridangam Vidwan M.T. Rajeshwari, on the ghatam Vidwan M.A. Krishnamurthy. To begin with, Jagadananda Karaka, set to Nataraga Adithala, written by Tyagaraja.

ವಿಷ್ಣುವಿನ ಪೂರ್ವಿ ಕಲ್ಯಾಣಿ ರಾಗ ವಿಲೋಮ ಛಾಪುತಾಳದಲ್ಲಿದೆ ಶ್ಯಾಮಶಾಸ್ತ್ರಿಗಳ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ವಿಲೋಮ ಛಾಪುತಾಳ ನಿನ್ನುವಿನ.

ಬಿಎನ್ ಸುರೇಶ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಈಗ ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕಾಂಭೋಜಿರಾಗ ರೂಪಕ ತಾಳಲಿದೆ. ಶ್ರೀ ಸುಬ್ರಹ್ಮಣ್ಯಾಯ ನಮಸ್ತೆ. Dear listeners, you are listening to Flute Recital by B.N. Suresh. Accompanists are on the violin A.R. Krishnamurthy, on the mridang Vidwan M.T. Rajakesari, on the khatam Vidwan M.E. Krishnamurthy. Continuing the program, now let us listen to a composition of Muthuswami Deekshithar set to Kambhojiraga Rupakathala. Shri Subramanyaya Namaste.

ಇದುವರೆಗೂ ಬಿಎನ್ ಸುರೇಶ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಯು ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಬಿಎನ್ ಸುರೇಶ್. ಆ ಕಂಪನೀಸ್ ವರ್ಡ್ ಆನ್ ದ ವೈನ್ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ, ಆನ್ ದ ಘಟಂ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.